0: ಕೃಷಿ ಕ್ಷೇತ್ರದ ನವಪನ ಕ್ಲಬ್ ಹಾದೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನಿಮ್ಮ ಸಂದಹ ನಾಯ ಸಹನೆಯಾಗದ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
1: NLP ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿಮಲುತರಾಯ NLP ಹದಹನ ಒಬತ್ ಅದಮ NLP ಹದಹನ

0: ಸೌಭಾಗ್ಯದೊಡ್ಡ
1: ವಿಶೇಷ ಪುಲ್ಲಿಡಾಮ್ ಪುನರುತ್ಥಾಪನ ಸಹನಾಧಾರ್ಯ ದಿದಹಸ್ವ ಸಹಾಯ ವರ್ಷೇ ಅಕ್ರ ಪಹಟಾಡು ಪುಲ್ಲಿಡಾಮ್ ಸದಹ ಪುಲ್ ವಗಾ ಕಿರಿಮೆ ಮಂಡಲಿ ಮಗಿನ್ ಕ್ರಿಯಾತ್ಮಕಾಯಿ ಪಲದರನ ಪುಲ್ ವಗಾ ಬಿಟ್ಟೆ ಪೊಹೋರೆ ಡೊಳಮೈಟದ ವಸುಲ್ ಕಿರಿಮ ಸದಹ ಅಕ್ರೇಕಟ ರುಪ್ಯಲ್ ಹತ್ತನೆ ಸಾತ್ರದ ಹಸಾಕ್ ಪಲದರನ ಪುಲ್ ವಗಾ ಬಿಟ್ಟ ಅವ್ರದ್ದು ತುನಕ ಪೋಲ್ ಫೆಲವಲ್ಟೆ ಡೊಳಮೈಟದ ವಸುಲ್ ಕಿರಿಮ ಸದಹ ಅಕ್ರೇಕಟ ರುಪ್ಯಲ್ ದೊಲಸ್ ದಹಸ್ ಅಟಸಿಯಾಕ್ ಜಲ ಸಂಪಾದನೆ ಪದ್ಧತಿ ಇರಿ ಕಿರಿಮ ಸದಹ ಅಕ್ರೇಕಟ ರುಪ್ಯಲ್ ಪನಸ್ ದಹಸ ಕತಲು ಸಹನಾಧಾರ ರಸಾಕ್ ದುರಕಥನಾಕ ಬಿಂದುವೈ ಎಕೈ ಎಕೈ ದೆಸಿಯ ಸುಹಾಯ ದಹತ್ತು ನೈತಿಸ್ ಎಕ ಬಿಂದುವೈ ಎಕೈ ಎಕೈ ದೆಸಿಯ ಸುಹಾಯ ದಹಯೈ ಎಕೊಲ್ಹ ಶನಿಗಮತುಂ ದಹನವೇ ದಹಸೆಯ
2: ಪುಂಚಿ ವ್ಯಾಪಾರ ಲುಕು ಆರ್ಥಿಕೇಕಟ ಸುಲುಹಾ ಮಧ್ಯ ಪರಿಮಾಣ ವ್ಯಾಪಾರ ನಯ ಸಹ ಮೌಲ್ಯ ಪಾಸುಕಂ ಪುಲುಲ್ ಕಿರಿಮ ಹರಹ ಕುಡಾ ವ್ಯಾಪಾರ ಶಕ್ತಿ ಮತ್ ಕಿರಿಮ ರಜೆ ಅರಮುನಾಯಿ ಪಸುಗಿಯ ದಿವಸರ ತುಲ ಲಬಾದುಂ ಎಮ ಮೌಲ್ಯ ಪಾಸುಕಂ ಹರಹ ಸುಲುಹಾ ಮಧ್ಯ ಪರಿಮಾಣ ವ್ಯಾಪಾರಿಕ ಜನತಾವಗೆ ಜೀವನ ತತ್ವ ಉಸಸ್ ಕಿರುಣ
3: ಅಪಿ ಆಂಡುವ ವಸರ ದೆಕಾಯಿ ರಟಟ ಸುಬಾಯಿ
4: ಮೇ ವಾರ್ತಾ ಪಿಟ ವಾರ್ತಾ ಕಬಣಿ ಕೋಟಿ ಅಟೆ ಎನ್ಎಲ್ವಿ ತನಡಿ ತಹನೆ ಎಲುತರಾಯಿ ಪ್ರತಿ ಸಂವರ್ಧನೆಟ ತನಂತ ಶಕ್ತಿಯಕ್ ವೆಮಿನ್ ಒಬ ದಿನವ ರಟ ದಿನವಟ ತನನಿ ತಹನೆ ಬಿಲದೀಗೆ ಒಬ ಕೋಟಿಪತಿಯ ಕುವನ್
5: ಅಸೇಸು ದೇವಿಲ್ಲದ ದಿವೆಡಿಯಾವ ಗ್ಲೂಕೋಮಾ ಬೆನೆ ರೋಗ ನಿಸಾ ಪೆನುಮ ದುರ್ವಲ ವಿಲಾದ ಅಡುಮ ವಿಯದಮಕಿನ್ ದವಸಿನ್ ಪೆನುಮ ಲಬಾ ಗನ್ನ ರಾಜಿ ಅನುಮತ ಲೆನ್ಸ್ಟಿಕ್ ಐಕ್ಯಾ ರೋಹಲಟ ದನ್ಮ ಕಥಾ ಕರನ್ನ ಲೆನ್ಸ್ಟಿಕ್ ಐಕ್ಯಾ ರೋಹಲ ಮತ್ತರ ಮೂಲ ದುರಕತನಾಂಕ ಬಿಂದುವೈ 706 478 478
6: ರಾಜ್ಯ ಬ್ಯಾಂಕೋಕ್ ಸುರಕ್ಷಿತ ಭಾವಯ ಇಹಲಮ ರೆಕವರಣೆ ಸಮಗಿನ್ ಸ್ಥಾವರ ತನ್ಪತು ಸಂದಹ ಇಹಲಮ ಪೊಲಿಯ ಆರ್ಡಿಬಿ ಬ್ಯಾಂಕುವೆನ್
7: David Peters Motor Company within Rajya Sevaka Upadapidana DPMC Rajya Pranama Amatanna 01114 706

0: ರಾತ್ರಿ ಹತ್ತ ಹಿಮಾಲಿಕ ಜ್ಯೋತಿ ರಾತ್ರಿಯ
1: ಒಬೆ ಕೋಟಿಪತಿ ಸಿಹಿನೆಯ ಅದ ಸೆಬೇವೇದ ರಾತ್ರಿ ದಹಾಯಟ ಲಕ್ಕಾಂಡ ಅಹನ್ನ ಜಾತಿಕ ಲೋತರೈ ಮಂಡಳಿಯ ಸಿನಿಮಾ ಟಿಕೆಟ್ ಪತ್ತೊಲ ಜಾಗ್ರಾಹಿ ಪ್ರತಿಪಾಲ ಅದು ರಾತ್ರಿಯೇಮ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಾಂಡ ಅಸಂದಿಮಿತ
2: ವಾಟ ಅದು ಮಾಡಿ ನಾ ಇನ್ನೂ ನಿದ
3: ನಾ ಮೇ ಮಟ ಹಿತನ ಆಟ ಕ್ಯಾಮೆರಾ ಕದಲ ದಿನ್ನೋಣಿ ಕಿಯಲ
2: ಶಾ ನಿಯಮೈ
1: ಶಾನ್ ಜಯರತ್ನ ನಿರ್ಮಾಣಯಾಕ್ ಅಸಂದಿಮಿತ
4: ನೌ ಯು ಆರ್ ಟ್ರೈಂಗ್ ಟು ಬಿ ಸೆಲ್ಫಿಶ್ ಡೋಂಟ್ ಬಿ ದಟ್ ನೆನಾಟ ಹಮದಾಮ ಜೀವ ತುಂಗತ್ತರೆ ಇಂದ ಬೇನೆ ಹೆಬೈ ಮುತೇ ಮಂಕೋಯೇ ಹೀತಿಯತ್ ಹಮದಾಮ ಹಮ ಮೂರ್ತಕಮ
1: ಸತಿ ಅಗ ರಾತ್ರಿ ಅಟಟ ಐಟಿ ಬಲಂಡ.